emani memba ewade yifri ye so ewade yifri ye so ewade yifri ye so ewade yifri ye so in the name of Jesus Christ otrinin impaiba emu oten eye no ma bebre